ಆಕಾಶವಾಣಿ ವರಂಗಲ್ ಕೇಂದ್ರಂ ಜಾನಪದ ಸಂಗೀತ ಕಾರ್ಯಕ್ರಮಂ. ಈನಾಟಿ ಈ ಕಾರ್ಯಕ್ರಮಲ್ಲೂ ಪೋಲಿಪಾಕ ತಿರುಪತಿ ಬೃಂದಂ ಪಾಡಿನ ಜಾನಪದ ಗೀತಲು ವಿಂಟಾರು.